0: Mid Morning with Nitya.
1: Trending song of the hour.
2: Brought to you by Almaraya Car and Bus Rental, the most affordable car rental in the UAE since 1993.
3: ಘಡೋಲ್ ಗಗನ್ ಮಾರೇ ವೆಲ್ಲನ್ನ ಘಡಾ ಗಡಿಯನ್ ಮಾರ್ ಯು